ನಾನೊಬ್ಬ ವಿಕಟ ಕವಿ, ಕೇಳಿ ಒಂದು ಕತೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಕಾಲದ ಮರ.

ಸನಿರಿದನಿದಾನಿದಬದಮ್ರಣದೋಸ್ಮಿ ನಿಸರಿಗ ಗರಿದನಿ ನಿರಿಗ ಮಾಯರಿದನಿದ ಬಾಮಯರಿರಿದನಿ ಗರಿದನಿ ನಿಸರಿದನಿದವ ಮಗ ಮಮದನಿ ಸರಿಗರಿ ಗರಿದನಿದವ ಮಗರಿರಿರಿ ನಿಧನಿದ ಕಾಲ ರಾಜ ಸನಿದವ ಮಗ ಗಗಾಯ.